0: ಅವ್ಗೆ ಆನಂದಾಚೆ ಗಂಧ ಉದಯಾವೇ ತಾತ ವಾಚನ ಗಾಡಿ ನಾಹಿ ತಾತ ವಾಚನ ಲೋಣಿ
1: ಹರಿದ್ರ ವಾಚನ ಜಗಾಚ ಕೈಸ ಜಗೇಲ ಮಾನಸ್.

ದೇವಿ ಬಲ ದೇಶ ಗೌರವ ಸಾಧಿಸಿ ಬಲ ದೇಶ ಗೌರವ ಸಾಧಿಸಿ ಬಲ ದಿಲ್ಲಿ ಸೇಹಿ ಸತ್ತ ರಾತಿ ತೋ